ಶ್ರೋತೋ ಆಪ್ ಸುನ್ ರಹೇ ಕಾರ್ಯಕ್ರಮ ನಮಸ್ಕಾರ ಅಲ್ವರ್ ಆಕಾಶವಾಣಿ ಅಲ್ವರ್ ಕೆ ಸರಿಸ್ಕಾ ಚಾನಲ್ ಸೇ ಔರ್ ಆಜ್ ಹಮ್ ಬಾತ್ ಕರ್ ರಹೇ ಹೈ ರಾಷ್ಟ್ರೀಯ ಹಾಥಕರ್ಘಾ ದಿವಸ ಪರ್ ಶ್ರೋತೋ ಇಸ್ ದಿನ ಕೋ ಮನಾನೆ ಕಾ ಉದ್ದೇಶ್ಯ ಭಾರತ್ ಕಿ ಸಮೃದ್ಧ ಹಾಥಕರ್ಘಾ ಪರಂಪರಾ ಔರ್ ಉಸ್ಕೆ ಕಾರಿಗರಿ ಕೋ ಔರ್ ಬುನಕರೋ ಕೆ ಯೋಗದಾನ್ ಕೋ ಸಮ್ಮಾನಿತ್ ಕರ್ನಾ ಭಿ ಹೈ ಸಾಥ್ ಹೀ ಯೇ ದಿವಸ ಲೋಗೋ ಕೋ ಸ್ಥಾನೀಯ ಉತ್ಪಾದೋ ಕೆ ಲಿಯೆ ಔರ್ ಉಪಯೋಗ ಔರ್ ಸ್ವದೇಶಿ ವಸ್ತ್ರೋ ಕೆ ಸಂರಕ್ಷಣ ಕೆ ಲಿಯೆ ಪ್ರೇರಿತ ಕರ್ತಾ ಹೈ ಆಪ್ ಜಾನ್ತೆ ಹೈ ಕಿ ಸ್ವದೇಶಿ ಆಂದೋಲನ ಜೋ ಕಿ 1905 ಕೋ ಹುವಾ ಥಾ ವೋ ಇಸಿ ಕೆ ಲಿಯೆ ಹಿ ಹುವಾ ಥಾ ಕ್ಯೋಂಕಿ ಕೋಲ್ಕತ್ತಾ ಮೇ ಏಕ್ ಜನಸಭಾ ಕೆ ದೌರಾನ್ ಯೇ ಆಂದೋಲನ ಶುರು ಹುವಾ ಥಾ ಜಿಸ್ಮೇ ಬ್ರಿಟಿಷ್ ವಸ್ತ್ರೋ ಕೆ ಬಹಿಷ್ಕಾರ ಔರ್ ಭಾರತೀಯ ವಸ್ತ್ರೋ ಕೋ ಅಪ್ನಾನೆ ಕೆ ಏಕ್ ಸಶಕ್ತ ಅಪೀಲ್ ಥೀ इस आंदोलन ने भारतीयों में आत्मनिर्भरता और देश प्रेम की भावना को प्रज्वलित भी किया जिसने बाद में आजादी की लड़ाई को नई दिशा दी।